ಆಸುರಿ ಬಿಹಂಡನ್ ದೋಷ್ಟನ್ ಕಾಂದನ್ ಪುಷ್ಟು ದಂಡನ ರೂಪತ್ತೆ ಚಂಡಾಸುರ ಚಂಡನ್ ಮುಂಡ ಬಿಹಂಡನ್ ಧೂಮ್ರ ಬಿದುನ್ ಸನ್ಮಯಕ ಮಥೆ ದಾನ ಪ್ರಹಾರ ನರಕ ನಿವಾರಣ ನಮುದಾರಣ ಉರ್ಧ ಅಧೇ ಜಯ ಜಯ ಹೋ ಸೀಮಕಾಸುರ ಮರ್ದನ ರಂಭಕ ಪರ್ದನ ಆದವೃತ್ತೆ ಡಾವರೂಢವಂಕೆ ಬರ್ಭವಂಕೆ ಭುಜಾಫರಂಕೆ ತೇಜ ಬರಂಗ್ ಲಂಕುಡಿಯಾ ಬಾಂಧೆ ಆಯುಧ ಬಾಂಧೆ ಸೈನ ಬಿಮರ್ದನ ಕಾಲ ಸುರಂಗ್ ಅಷ್ಟಾಯುಧ ಚಮಕೆ ಭೂಖಣ ಧಮಕೆ ಅಸಿ ಝಮಕೆ ಭುಂಕ ಫನಂಗ್ ಜಯ ಜಯ ಹೋ ಸೀಮಕಾಸುರ ಮರ್ದನ ರಂಭಕ ಪರ್ದನ ದೈತ ಜಿಣಂಗ್ ಚಂಡಾಸುರ ಚಂಡನ ಮುಂಡ ಬಿಮುಂಡನ್ ಖಂಡ ಖಂಡನ ಖೂನ ಕಿತೆ ದಾಮನಿ ದಮಂಕಣ ಧುಜಾಫರಂಕಣ ಫಣಿ ಪುಂಕಾರಣ ಜೋಧ ಜಿತೆ ಸರಧಾರ ವಿಪರ ಖಂಡ ದೋಷ್ಟ ಪ್ರಕಾರ ಖಂಡ ಪುಷ್ಟ ಪ್ರಹಾರ ಖಣ ದೋಷ್ಟ ಮಥೆ ಜಯ ಜಯ ಹೋ ಸೀಮಕಾಸುರ ಮರ್ದನ ಭೂಮಾಕಾಸಲ ಊರ್ಧ ಅಧೇ ರಾಮನಿ ಪ್ರಹಾಸನ್ ಸುಷಮ ನಿವಾಸನ್ ಸೃಷ್ಟಿ

ಗಿಲ್ ಬಿಗ ಭಾಜೆ ಸುಗೂಬುರ ಜಯ ಮಧುರಂಗ್ ದುರ್ಜನ್ ದಲ್ ದಜ್ಜೆ ಮಂಥನ್ ರಿಷ ಸಭಾನ ಭಜ್ಜೆ ರೂಹುರಣಂಗ್ ಜಯ ಜಯ ಹೋ ಸೀಮಾ ಖಾಸುರ ಮರ್ದನ್ ಚಂಡ ಚಕ್ರಧನ್ ಆದ ಗುರಂಗ್ ಚಾಚರಿ ಪ್ರಚೋದನ್ ದುಷ್ಟ ವಿರೋಧನ್ ರೋಸ ರೋಧನ್ ಕ್ರೂರ ಪ್ರತಿ ಧೂಮರಾಜ ವಿಧುನ್ಸನ್ ಪ್ರಲಯ ಪ್ರಜುನ್ಸನ್ ಜಗ ವಿಧುನ್ಸನ್ ಶುದ್ಧ ಮತಿ ಜಾಲಪಾ ಜಯಂತಿ ಶತ್ರು ಮಥಂತಿ ದುಷ್ಟ ಪ್ರದಾಹನ ಗಾಢ ಮತಿ ಜಯ ಜಯ ಹೋ ಸೀಮಾ ಖಾಸುರ ಮರ್ದನ ಆತುಜುಗಾದ ಅಗಾಧ ಗತಿ ಕತ್ರಿಯಾಣ ಖತಂಗೀಯ ಭಯ ಭಂಗಿ ಯಾದ ಅನಂಗಿಯ ಗಾದ ಕೃತೆ ಬ್ರಿಡಲಾಜ ಬಿಹಂಡನ್ ಚಚ್ಚುರ್ ದಂಡನ್ ತೇಜ ಪ್ರಚಂಡನ ಆದೃತೆ ಸುರ ನರ್ ಪ್ರತಿಪಾರಣ ಪತಿ ಉದಾಹರಣ ದೋಷ ನಿವಾರಣ ದೋಖ ಹರೆ ಜಯ ಜಯ ಹೋ ಸೀಮಾ ಕಾ ಸುರ ಮರ್ದನ ಬಿಸ್ವ ವಿಧ್ವಂಸನ್ ಶ್ರೇಷ್ಠ ಕರೆ ದಾಮಿನಿ ಪ್ರಕಾಶೆ ತರಣಾಸೆ ಜ್ಯೋತ ಪ್ರಕಾಶೆ ಅದುಲ್ ಬಲೆ ದಾನಿ ವಿ ಪ್ರಕರ್ ಖಂಡ ಸರ್ವರ್ ವರ್ಖಣ ದೋಷ ಪ್ರದರ್ ಖಂಡ ಬಿತಲ್ ತಲೆ ಅಷ್ಟಾಯದ ಬಾಹನ್ ಬೋಲ್ನಿ ಬಾಹನ್ ಸಂತ ಪನಾಹನ್ ಗೂಢ ಗತೆ ಜಯ ಜಯ ಹೋ ಸೀಮಾ ಖಾ ಸುರ ಮರ್ದನ ಆದ ನಾದ ಗಾಧ ಬೃತೆ ದುಃಖ ದುಃಖ ಪ್ರಭಕ್ಷಣ ಸೇವಕ ರಕ್ಷಣ ಸಂತ ಪ್ರತಕ್ಷಣ ಶುದ್ಧ ಸರೇ ಸಾರಂಗ ಸನ್ನಾಹೇ ದುಷ್ಟ ಪ್ರದಾಹೇ ಅರ್ಧ ಲಗಾಹೇ ದುಃಖ ಹರೇ